0: ತಮ್ಮ ದೇವಾಲಯಟ ಅಯತ್ ವಾಸನ ಹಸ್ತಿರಾಜಿಯಾಗಿ ಸೌಖ್ಯಾರಕ್ಷಾವ ಸಹ ಯಹ ಪವ್ಯಾತ್ಮ ಸಲಕಿಲಟ ಗಣಿಮೇನ್ ಇದಿರಿಯೇದಿ ದಿವ ಇನೇ ಪ್ರಧಾನ ಪೆರಹರ ಮಂಗಾಳ್ಯ ಸಂದಹ ಪಮನಕ್ ಎಮ ಹಸ್ತಿಯ ಸಹಭಾಗೀಕರವೀ ಮಠ ತೀರಣೇ ಕರತಿ ಬಾವ ರೋಹುಣು ಮಹಾ ಕತರಗಮ ದೇವಾಲಯ ಮಾಧ್ಯಾಂಶೇ ಪವಸನಬ ಬಸ್ನಾಯಕ ನಿಲಮೇ ಆರಚಿಗೆ ತಿಲಿನ ಮಧುಸಂಕ ಮಹತಾಗೆ ಉಪದೇಶಮತಾಯಿ ಮೆಮ ತೀರಣೆಯ ಗೆನ ಎತ್ತೆ ದಿಗಿನ್ ದಿಗಟಮ ದುರಬೆಹಲ ಪ್ರದೇಶವಲ ಪೆರಹರ ಮಂಗಾಲ್ಯಾನ್ ಮೆಣುವೆನ್ ಹಸ್ತಿಯ ಪ್ರವಾಹನೆ ಕಿರೀಮ ಸಹ ಯದವೀಮ ಹಸ್ತಿಯಾಗೆ ಜೀವಿತಿಯಟ ಮೇನ್ಮ ಸೌಖ್ಯದ ದಡಿ ತರ್ಜುನಯಾಕ್ ವಿಹಕಿ ಬೆವಿನ್ ಹಸ್ತಿಯಾಗೆ ನಿಧಹಸ ತಹವುರು ಕಿರೀಮೆ ಅರಮುನೆನ್ ಮೆಮ ಸೀಮಾವಸಿದು ಕಲಬವದ ರೋಹುಣು ಮಹಾ ಕತರಗಮ ದೇವಾಲಯ ಮಾಧ್ಯಾಂಶಿಯ ನಿಕುತ್ಕಲ ನಿವೇದನೆಯಕ ವೆಡಿದುರಟತ್ ಸಂದಹಾನ್ ವನಬಾ ನೆತ್ ನ್ಯೂಸ್ ಪ್ರಧಾನ ಪ್ರವೃತ್ತಿ ಪ್ರಕಾಶ ಸವಸಹಾಯ ತಿಹಟ ಬಲಾಪರತ್ತುವಾನ್ ಮೊಹತಿನ್ ಮೊಹತ ವೆನಸ್ವನ ಅಳುತ್ ಮತ್ತೊರುತ್ತರು ಸಂದಹ ನೆತ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನೆತ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪಿವಿಸೆನ್ ನತಹೋತ್ ನೆತ್ ನ್ಯೂಸ್ ಡಾಟ್ ಎಲ್ ಕೆ ಅಪಗೆ ವೆಬ್ ಅಡವಿಯಟ ಪಿವಿಸೆನ್.
1: ಪುಲ್ವಗಾವ ನಿಸಿ ಪರಿದಿ ನಡತ್ತು ಕಿರೀಮ ಮಗಿನ್ ಒಬ್ಬಟ ಇಹಲಮ ಆದಾಯಮಕ್ ರಟಟ ಇಹಲ ವಿದೇಶ ವಿನಿಮಯ ಪುಲ್ವಗಾ ಕರುವನಿ ಶ್ರೀಲಂಕಾ ಪುಲ್ ಆರ್ಥಿಕೆ ನಿಹಂಡ ವಿರುವಾ ಉಬಾಯಿ ಪುಲ್ ಸಂವರ್ಧನ ಅಧಿಕಾರಿ ಪಣಿವಿಡಿಯಕಿ
2: FM Anupaha FM Anuhadarai Dashma Ata Net FM
3: Dandalavu Pahai Pahai
4: ආසම සිද්ධාක් කියන්නේ ඉතින් ගැම්මක් තමයි
2: NetFM hello satyantaya